ಕುಲಿಶಾಪತಿ ಪಾದ ಪಾತ ದಿನಮಣಿ ಪಾತು ಮಿತ್ರೋಖಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವರೋಗ ಭಯ

ಶಶೀಸುತಃ ಘ್ರಾಣಂ ಗಂಧಧರಃ ಪಾತು ಭುಜೌ ಪುಸ್ತಕಭೂಷಿತಃ ಮಧ್ಯಂ ಪಾತು ಸುರಾರಾಧ್ಯಃ ಪಾತು ನಾಭಿಂ ಖಗೇಶ್ವರಃ ಕಟಿಂ ಕಲಾತ್ಮಜಃ ಪಾತು ಊರುಂ ಪಾತು ಸುರೇಶ್ವರಃ ಜಾನು

ಲಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾ ಪೀಡಾಂ ಹರತು ಮೇ ರವಿಃ ರೋಹಿಣೀಶ ಸುಧಾ ಮೂರ್ತಿ ಸುಧಾ ದಾತ್ರ ಸುದಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಃ ಭೂ

ಇದಂ ವಿಶೇಷಭೂಷಣೋಜ್ವಲ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಭೂಷಣ ಸೂಷಣ ಕೃತಾಂಗದಂ ವಿಭೀಷಣ ಚಿತಂ ಪದಂ ಗೋಪಾಲ ಬಾಲ ಜಾಲ ಚೋಲ ಬಾಲ ಕೃಷ್ಣ ಮಾಶ್ರಯ.